ಅವರ ಉಪಾಸಮೇತ ಸಾರಾಚರ ಕವಿರುದ್ಧಮಾಯಿರುತ್ತಾರ ಕರ್ಣ ಕನಸೋಪುರ ಸಮರಾಥ ದೃಕರ್ ಕವನಾಮರ ವಾಥೇ ಹೋ ತನ್ ಸಂಚೋ ಉಪಗವನ್ ಸಂಜನಾ ಕನ ಬ್ರಹ್ಮಂತ ಏಕಾಸರ ಕೋಮರಮಾಯ ಸರ್ವರೋಗನಾನಿ ಗುಡ ಜಾಹೇ ಜನ್ ಕೋಚಾರ ಕುನೃತಾಮ ಸ್ವತನರ್ ಸೇವಾ ತೇ ಪಾವೇ ಜಯ ಸುಸ್ವ ಕೋನ ತು ಬಾಚಾಮ ಯೇ ಸ್ವಸು ಸಾಧು ಸಂಘ ಪುರಿ ಜಯ ಸ್ವಭಾ ಕೋ ಕರಾ ಪರಿ ಕರ್ಣಿ ಸಾ ಸ್ವಭಾ ಬಜಾರ್